ಮೂಲಕ್ಕಿಂತ ದುರ್ಗಿನ್ನೂ ನಿಮ್ಮ ತಾನು ದುರ್ಗೆಯನ್ನ ದೊಡ್ಡ ದೇವರನ್ನು

ಚಂದನ ಕಾಟಮಕತ ಗುರುಕೀನಾ ದುಃಖ ಸುಖ ಕರ್ತ ಜನಮ ಪೊನಮುವ ಚರಣ ಕಮಲ ಗುರು ಅಶ್ರಮ ದಿಯ ಅಗ್ನ ಸಾಗರ್ ಬೂಡ ಸಂಸಾರ ನಾನಕ ಬಾಪಕರ ಸತ್ಗುರು ನಿಸ್ತಾರ ಬಿಲಾವಲ್ ಮಹಲ್ಲಾ ಪಂಚಮಾ ಮಣ ತನ ತನ ಅರ್ಪೋ ಸಬ ಪನಾನ್ ಕವನ ಸುಮತ ಜತ ಹರ ಹರ ಜಪನಾ ಕರ ಆಸಾ ಆಯೋ ಪ್ರಭು ಮಾಗನ್ ತುಮ ಪೇಖತ ಸೋಬಾ ಮೇರೆ ಆಗನ್ ರಹಾವ ಅಣಕ ಜುಗತ ಕರ ಬಹುತ ಬಿಚಾರೋ ಸಾಧ ಸಂಗ ಇಸ ಮನ ಉದಾರೋ ಮತ ಬುಧ ಸುರತ ನಾಹಿ ಚತರಾಯಿ ತಾ ಮಿಲಿಯ ಜಾಲಯ ಮಿಲಾಯಿ ನೈಣ ಸಂತೋಖೆ ಪ್ರಭು ದರ್ಶನ ಪಾಯಾ ಕಹೋ ನಾನಕ ಸಫಲ ಸೋಯಾ ಬಿಲಾವಲ್ ಮಹಲ್ಲಾ ಪಂಚಮಾ ಮಾತ ಪಿತಾ ಸುತ ಸಾಥ ನಮಾಯಾ ಸಾಧ ಸಂಗ ಸಬ ದುಃಖ ಮಿಟಾಯಾ ರವ ರಹ್ಯಾ ಪ್ರಭು ಸಬ ಮೈ ಆಪೇ ಹರ ಜಪ ಹರ ಜಪ ರತನಾ ದುಃಖ ನಾ ವ್ಯಾಪೇ ರಹಾವ ತಿಖಾ ಪೂಖ ಬೋ ತಪತ ವ್ಯಾಪರಾ ಶೀತಲ ಪೈ ಹರ ಹರ ರಸ ಜಾಪ್ಯಾ ಕೋಟ ಜತನ ಸಂತೋಖ ನ ಪಾಯ ಮನ ತೃಪ್ತಾನಾ ಹರ ಗುಣ ಗಾಯಾ ದೇ ಭಗತ ಪ್ರವ್ಯಂತರ ಜಾಮಿ ನಾನಕ ಕೀ ಬೇನಂತಿ ಸ್ವಾಮಿ ಬಿಲಾವಲ್ ಮಹಲ್ಲಾ ಪಂಚಮಾ ಗುರುಪೂರಾ ಬಡ ಪಾಗೀ ಪಾಯ ಮಿಲ ಸಾಧು ಹರ ನಾಮ ತ್ಯಾಯೇ ಪಾರ ಬ್ರಹ್ಮ ಪ್ರಭ ತೇರಿ ಸರಣಾ ಕೆಲವಖ ಕಾಟೇ ಪಜ ಗುರ ಕೇ ಚರಣಾ ರಹಾವ ಅವರ ಕರ್ಮ ಸಬ ಲೋಕಾಚಾರ ಮಿಲ ಸಾಧು ಸಂಗ ಹೋಯೇ ಉದಾರ ಸಿಮರ್ತ ಸಾಸ್ತ ಭೇದ ವಿಚಾರ ಜಪಿಯೇ ನಾಮ ಜಿತ ಪಾರ ತಾರೆ ಜನ ನಾನಕ ಕೋ ಪ್ರಭ ಕಿರ್ಪಾ ಕರಿಯೇ ಸಾಧು ತೂರ ಮಿಲೆ ನಿಸ್ತರಿಯೇ ಬಿಲಾವಲ್ ಮಹಲ್ಲಾ ಪಂಚಮಾ ಗುರ್ ಕಾ ಶಬ್ದ ಹೃದಯ ಮೈ ಚೀನಾ ಸಗಲ ಮನೋರಥ ಪೂರ್ಣಾ ಸೀನಾ ಸಂತ ಜನಾ ಕಾ ಮುಖ ಉಜ್ಜಲ ಕೀನಾ ಕರ ಕಿರ್ಪಾ ಅಪನಾ ನಾಮ ದೀನಾ ರಹಾವ ಅಂಧಕೋಪ ತೇ ಕಾ ಕರ ಗಯ ಲೀನಾ ಜಯ ಜಯಕಾರ ಜಗತ ಪ್ರಗಟೀನಾ ನೀಚಾ ತೇ ಊಚ ಊನ ಪುರೀನಾ ಅಮೃತ ನಾಮ ಮಹಾರಸಲೀನಾ ಮಣ ತನ ನಿರ್ಮಲ ಆ ಪಾಪ ಜಲಕೀನಾ ಕಾ ನಾನಕ ಪ್ರಭ ಪೈ ಪರಸೀನಾ ಬಿಲಾವಲ್ ಮಹಲ್ಲಾ ಪಂಚಮಾ ಸಗಲ ಮನೋರಥ ಪಾಯ ಮೀತಾ ಚರಣ ಕಮಲ ಸೋಲಾಯ ಸೀತಾ ಹೋ ಬಲಹಾರಿ ಜೋ ಪ್ರಭು ಪ್ಯಾವತ ಜಲನ ಭೂಜ ಭೂಜೆ ಹರ ಹರ ಗುಣ ಗಾವತ ರಹಾವ ಸಫಲ ಜನಮ ಹೋವತ ವಡ ಪಾಗಿ ಸಾಧ ಸಂಗ ರಾಮ ದೇವಲಾಗಿ ಪತ್ ಮತ ಪತ ತನ ಸುಖ ಸಹಜ ಆನಂದ ಏಕ ನಿಮಖ ನಾ ವಿಸರೋ ಪರಮಾನಂದ ಹರ ದರ್ಶನ ಕೀ ಮನ ಪ್ಯಾಸ ಕನೇರಿ ಪಣತ ನಾನಕ ಸರಣ ತೇ ಪ್ರಭ ತೇರಿ ಬಿಲಾವಲ್ ಮಹಲ್ಲಾ ಪಂಚಮಾ ಮೋ ನಿರ್ಗಣ ಸಬ ಗುಣೋ ಬೇಹೋ ನಾ ದಯಾ ತಾರ ಅಪನಾ ಸರಲೀನಾ ಮೇರಾ ಮನ ತನ ಹರ ಗೋಪಾಲ ಸುಹಾಯಾ ಕರ ಕಿರ್ಪಾ ಪ್ರಭ ಕರ್ಮೇ ಆಯಾ ರಹಾವ ಭಗತ ವಶಲ ಕೇ ಬೇ ಕಾಟನ ಹಾರೆ ಸಂಸಾರ ಸಾಗರ ಅವ ಉತರೆ ಪಾರೆ ಪತತ ಪಾವನ ಪ್ರಭ ಬೆರದ ಬೇದ ಲೇಖ್ಯಾ ಪಾರ ಬ್ರಹ್ಮ ಸೋ ನೈನೋ ಪೇಖ್ಯಾ ಸಾಧ ಸಂಗ ಪ್ರಗಟೇ ನಾರಾಯಣ ನಾನಕ ದಾಸ ಸಬ ದುಃಖ ಪಲಾಯನ ಬಿಲಾವಲ್ ಮಹಲ್ಲಾ ಪಂಚಮಾ ಕವನ ಜಾನೆ ಪ್ರಭ ತುಮರಿ ಸೇವಾ ಪ್ರಭ್ಯ ವಿನಾಸಿ ಅಲಖ ಅಭೇವಾ ಗುಣ ಬಯಾಂತ ಪ್ರಭ ಗೈರ ಗಂಭೀರೆ ಊಚ ಮೈಲ ಸ್ವಾಮಿ ಪ್ರಭ ಮೇರೆ ತೂ ಅಪರಂ ಪರ ಠಾಕರ್ ಮೇರೆ ರಹಾವ ಏಕ ಬಿನ ದೂಜಾ ನಾ ಏಕ ಬಿನ ನಾಹಿ ಕೋ ದೂಜಾ ತುಮ ಹೀ ಜಾನೋ ಅಪನಿ ಪೂಜಾ ಆಪೇ ಕಛ ನಾ ಹೋವತ ಪಾಯಿ ಜಸ ಪಾವ ಪ್ರಭ ದೇವೆ ಸೋ ನಾಮ ಪಾಯಿ ಕೋ ನಾನಕ ಜೋ ಜನಂ ಪ್ರಭ ಪಾಯಾ ಗುಣ ನಿಧಾನ ಪ್ರಭ ತಿನ್ಹಿ ಪಾಯಾ ಬಿಲಾವಲ್ ಮಹಲ್ಲಾ ಪಂಚಮಾ ಮಾತ ಗರ್ಭ ಹಥ ಮೈ ಹಾಥ ದೇ ರಾಖ್ಯಾ ಹರ ರಸ ಛೋಡ ಬಿಖ್ಯಾ ಫಲ ಚಾಖ್ಯಾ ಪಜ ಗೋವಿಂದ ಸಬ ಛೋಡ ಜಂಜಾಲ ಜಬ ಜಮ ಆಯಿ ಸಂಗಾರೆ ಮೂಡೆ ತಬ ತನ ಬಿನಸಿ ಹೋಯೇ ಬೇಹಾಲ ರಹಾವ ಮಣ ತನ ತನ ಅಪನಾ ಕರ ಥಾಪ್ಯಾ ಕರ್ಣ ಹಾರ ನಾನಕ ನಾನ ನಿಮಖ ನಾ ಜಾಪ್ಯಾ ಮಹಾ ಮೋ ಅಂಧಕೂಪ ಪರಯಾ ಪಾರ ಬ್ರಹ್ಮ ಮಾಯಾ ಪಟಲ ಬೇಸರಯಾ ವಡ್ಡೆ ಪಾಗ ಪ್ರಭ ಕೀರ್ತನ ಗಯಾ ಸಂತ ಸಂಗ ನಾನಕ ಪ್ರಭ ಪಯಾ ಬಿಲಾವಲ ಮಹಲ್ಲಾ ಪಂಚಮಾ ಮಾತ ಪಿತಾ ಸುತ ಬಂಧವ ಪಾಯಿ ನಾನಕ ಹುವ ಪಾರ ಬ್ರಹ್ಮ ಸಹಾಯಿ ಸುಖ ಸಹಜ ಆನಂದ ತನೆ ಗುರು ಪೂರಾ ಪೂರಿ ಜಾಕಿ ಬಾಣಿ ಅನಕ ಗುಣಾ ಜಾಕಿ ಜಾನಾ ಗನೆ ರಹಾವ ಸಗಲ ಸರಂಜಾಮ ಕರೆ ಪ್ರಭ್ಯಾಪೆ ಪಯ ಮನೋರಥ ಸು ಪ್ರಭ ಜಾಪೆ ಅರ್ಥ ತರಮ ಕಾಮ ಮೋಖ ಕಾ ದಾತಾ ಪೂರಿ ಪಹಿ ಸಿಮರ ಸಿಮರ ವೇದಾತಾ ಸಾಧ ಸಂಗ ನಾನಕ ರಂಗಮಾನ್ಯಾ ಕರ ಆಯಾ ಪೂರೇ ಗುಣಯಾನ್ಯಾ ಬಿಲಾವಲ್ ಮಹಲ್ಲಾ ಪಂಚಮಾ ಸರ್ವ ನಿಧಾನ ಪೂರ್ಣ ಗುರುದೇವ ರಹಾವ ಹರ ಹರ ನಾಮ ಜಪತ ನರ ಜೀವೆ ಮರಖವಾರ ತಾಕತ ನರ ಜೀವೆ ರಾಮ ನಾಮ ಹೋ ಆ ರಖವಾರಾ ಚಖ ಮಾರೋ ಸಾಕತ ವಿಚಾರ ನಿಂದಾ ಕರ್ ಕರ್ ಪಸೆ ಕನೇರೆ